Ebusia anope enso ebre aso se yesua de enunti mede nche akase efijuma de isu ma yeyan kasankasa ya ho bible ensem our personal safety tips eno ho asem na anope menew ebeka mesre o se fre obi na ono nso emfre obi ebra ye besua de fre unua ohyenkani bi na ono nso onfre ohyenkani bi de obesua driving no mpo mesre se obefre no ebra ye nyina yesua ade anope mi pese ye hwa ade ahyenkafo obi busa me mo amu sendi mi obe nyina ni mo amu whatsapp nyina mesre mo beda mo ase mo nkoso emfa mo comment ne mo contributions emma ye obi busa me se abre ben kra ne wo se ye check ye engine oil mesre makano pain bebre se abre a e wo se ohyenkani bia enka wo benya wo ka no ehyen na wo twi no wo be check wo oil no eye ebre a ka no wa parke ehyen no na afei e na wo be start engine no eno na ye best time a e wo se ohyenkani wo check wo engine oil no enti mesre se umfifi a ebra wo check a wo benya gauge ni ye eye ebra ya park car no esi ho na afei e na ye be move no eye best time a e wo se ye check ye engine oil mesre wo bie bonnet na enye oil pe e na ye check wo break fluid no mesre eno so pot no wo inside ho e wo bonnet no a e wo se no so wo check hwe se me break fluid e swati anase ne yete anete anampo se apai kra na minhu ye e na mabe parke esi ho abusua enie ma e wose ye check wo bonnet no mo no baako e ye radiator water eno na eboa ekulu engine no from overheating enti mesrel ense sa ensuo nko a emfa engum bomodian sa obeto coolant na wodi egum se ne be ya ebe kulu engine ne down ebra temperature e rising abusua ye ye ne saa no ade baako wo ho a ehuhia yie ya start car no ye ko ye nam krom ebra e wo se ohyenkani enka wo benya otofuo egu car no e ye bra wo betu kwan entwe nsi kwan so ansa na wa park esi baabi sa wo kotofuo e wo se ofele car no empo omo omo ka kasa ye de fa passengers egu mo no I was so making sure say what feel like car no and san an kwa ko loadu se ne be ya wo loadu wie ya wo tu wani an an kwa si kwa so empempi ye ya ye tu kwa no e ya adwen say oh filling station bi wo kwan mu menya ba bi atofu o enti ba menko mesrew wonim ada wo bedru ho na e ho nso fu o no e bi ni ho anase asa enti mesre say bo modern na fele ka no ansa no wasi kwan so yen a ye ko long journey yen a ye tu kwan weekend mu fa hyen ni si ho siesie hyen no e hyen na ekita wo no e ho ban bo wo nsam nti bo modern se e hyen no abre ni abre biara ye be wo hye e hyen no ka bi wo ho a o hyen kani etwi e hyen no efiti juada e kope memeda a ye wo hye ye ka bi wo ho a yen a ye fo hyen no so ye didi egum ya ye mu basa besre mesre mo amu complaining no mumu bi mo se ehyan bi wo ho a mo fo a emu nye ahomeka mumu bi mo complain se mutime ho kakalika ewo ehyan no but menu mi enu ye betume aboa ohyenkani no ebra ye nidi mfa ngu kanum ebra ye kofo ehyan na ye beye mu sane a ehyan no ye kofo net no ye beye mu sa pepepe se de make ye ye ne sa ebe boa ye nyina eboa hyenkafo eboa we a ye kotena ahyen no mti mesre weekend mu bebi a wuko bia de di kan fele ka no ansa na wako make sure say ka na wodi ko no ka no wa fele wa man full tank make sure say ka no wa check the checks the oils the brake fluid battery water wa hwe sa na ema ni nyina cables wa hwe say ka no mpa me de nam no me fan bet eye adwuma na ka no fine na ewo mu no ka no so me so air condition na fine no eye adwuma na abusua say ye ne sa e be boa ye nyina mesre o anope ya wo driver no fa mobile phone no to nche na driver kai hunu say enipa wo mo wo hyen no o ma ho bible e wo nsam e bra wo matena hyen no na wan kasa nkasa nso wo tena stay na chi no wa ho bible e wo nsam a ho bible nsam e ye ma o e ye ma me e ye ma obi a mesre say weekend over speeding
ye best stop kan hu se over speeding so eno so ekum nipa o shenkani papa one ne wakobrel na wakodu asomdwe mu na wasan ababrel abedufi madam ase sane me kan ye nyina ye betie na ye diso na se ye ne sa ebeboa ye nyina.